0: ಅಯ್ಯ ಬರೇ
1: ವಾಮ ಬರೇ ಬಿ ವಜುಮನ ಬಿ ತನ್ ಬರೇ ಬ ಬಿಟ್ಟಿ ಮನೆ ಮಾರೇ ಲೇ ಗೆ ಬ ಕಂಡಿ ಬರೇ
0: ಕಂಡಿ ಬ ಗಂಧ ವಾವೇ
1: ಗಂಡ ರೇ ತೆ ನೀ ಕೋ ಲಗೆ ನಮ ಲಗೆ ತೆ ನ ಕೋ ನಾ ಗೋ ಗಾ ನಿ ಕೋ ಮನೆ ಗೆ ತೋ ನು
0: ಅರೇ ಶಾಂ ಸೆ ಪಿಕ್ ರತ ಶಾಂ ಸೆ ಪಿಕ್
1: ಆ ಶಾಂ ಸೆ ಪಿಕ್ ರೇ ತ್ರೇ
0: ಹೊಲ ಮೆ ಮಗಿ ಹೋಯ ಗೆ ಆ ಪಾರ ಗೆ ಪನ ಹೋನ
1: ಹೊಲ ಮೆ ಬಿ ಸಿ ತಕ ಮೊರ ನೈ
0: ಅಕೆ ಮೇರೆ ಗೆ ಪಲೇ ತ್ರೇ ಮೆ ಪನ್ ಸಿ ತ್ಯಾ ಗನಂ ಗೆ ಪಲೇ ತ್ಮಿ ಗೆ ಮೈ ಆ ಕೇಕ್
1: ಆ ನಪೈ ಬು ಕೇಕ್ ಗೋ ಕೇಸ್
0: ಆ ಯಾ ಇಸ್ ಡೇ ಆ
1: ಪರ ಬಿಸಿಂಗ ಅವ ಪರ ಬಗತು ಓ ಬಿಗಿ ಬೇತೋ ಕು ಪರಿಂಗ ಕೆನಿಂಗ ಗಿ ಹಮು ಮನ್ನು ಅಯ ಹಮು ಗನ್ನಿ ಬ್ರೇಕೈ ಪುರ ಬಗನಂಗ ನೆನಿ ಗೋಲಿ ತ ಪರಿ
0: ಪರಿ ವಾ ವೈ ವಾ ವೈ ವಾ ವಾ ಬುಆಂಗ ಡುಂಗೋ ದಿ ಪರಿ ಗಿ ಲಕ್ಸ ಮಸಾ ವಾ ದಿ
1: ಆ ಸಾ ಪರಿ ತ ಗೈ ಸಲ್ ತೆ ಪರಿ
0: ಇಯೋಂ ತೋಂಗ ಅವ ಮಮ್ಮಿ ಗೈ
1: ಹಾ ಲೈ ಗೈ ತೋಂಗ ಮುಲಿಟ್ಸ್ ಗೋ ಲೈ ತ ಪರಿ ಮುಲಿಟ್ಸ್ ಗೋ ಲೈ ಪರಿ ಗಾಡ ಬು ಕುಯಾ ವನಿ ಗದಿ ಗೋ ಗಿ ಹಮ ನಿ ಲೋ
0: ಏ ಕೋನ ತೋಯ್ ಕೆನಂ
1: ತೋರೋ ತೋ ಪರಿ ಪರ ತೋರೋ ಬಾ
0: ದಿಲೆ ತು ಕಂಡಿಂಗ್ ವೈ
1: ಹೈ ಸಿ ಗಿ ಹಾ ಗುಡ ಸಿ ಲಗಲುನ್
0: ವಾ ವೈ ವಾ
1: ಪರಿ ಪಪ ಪಪ ಲ ದಜ ಮಂಗ ಚ ಪಪ ಇತನ್ ಪರಿ
0: ಅಜ್ಜಿ
1: ಹಾಲಗೆ ಪ್ರೇ ಮಗಿ ಹೋಗಿ ಓ ಇದೆ ನಗೆ ಹೋ ಮುಕಂಡಿ ಗೆ ಕಾರೋ ಗಾಯೋ ಇಲ್ಲರೋ ಗಾಯೋ
0: ಸ್ಪೀಕರ್ ಮತ ಸ್ಯಾ ಯಾ ಕುವಾನ್ ಮಗಿ ಪಕೋಸ್ ಗನ್ ಮನ್
1: ಆ ಬಾಬಾ
0: ಹೇ ಬರ್ತ್ ಡೇ ಮಸ ಕೋ ಸಾವಾನ ಕೋ
1: ಆ ಬ್ಲೇ ನುಕಾ ನೇ ಬರ್ತ್ ಡೇ
0: ಆ ಸಿ ಗಿಲಾ ಸುನತ್ ಸುನತ್ ಬರ್ತ್ ಡೇ ಸಕ ಸಾವಾ ಅಂಬಿತಾ ಹೋಂ ತಕ
1: ಆ ತಾ ಸಲಾಮ ಅಂಕೆ ಪ್ರೇ ಆ
0: ತಕ ಬಾಕಾ
1: ಆ ಬಾಕಾ
0: ಆ ಬಾಕಾ
1: ಆ ಸಿ ಪ್ರೇ ಗಾನಿ ಗೆ ಬಾಕಾ ಲೈ
0: ದಿಲ್ಲಿ ಹೋ ಬರಾಮ ಹೇ ಪ್ರೇ
1: ದೇ ಪ್ರೇ ಸಿ ಪ್ರೇ
0: ಮೋಲೇ ಸಕ ಪ್ರೇ
1: ಆ ಸಿ ಪ್ರೇ
0: Bang.
2: Bang.
0: Coba. Tunggu dia nang hilak-hilak ni mong lain gil at gib minaon. Mga silingan tu gabi ina kadu mo na siyong hinilagan eh. Nakaingon na nung sila nga.
2: Basta?
0: Nakaingon na nung sila nga kaihot at kanding.
2: Kunya, asa rin problema na liay? Ano ako mayang musuko? Ano gusto man mo kalimod rin? Sa mga pikto?
0: Alam nga may kisikasapaan ako yung mong anak. Kaliman to, hindi man sila ang...
2: Magbuot kami na nandiyo kung mahilak.
0: Kontrol na ni mo ni mo hilap yung pwede kami wala.
2: Hindi ka magkakontrol sa kong emosyon. Ay ko ka na ang pag-istorya pikto.
0: Sampol na gabi itong hinilak ka ni mo.
2: Paano hilap ako nga ba? Mago nang gawa mago nang sakitan. Kung ano magawa mago nang loon.
0: Kutukutuhan na ka. Awar ho? Tanawar na hilap ka ni mo? Laing kayo? Hilam na hilam hilam hilam.
2: Kali mo ko
0: Ningon sila nga nang ihaw kuno ta kanding gabi niya kay mama ta ihaw.
3: Oy diay.
0: Tungod lagi na dumog nila ning hila ka si mama ni.
3: Lain mo kay nila kan si mama.
0: Murag kanding turo.
3: Murag gi to og kanding. Mao diay to sa akong
0: kasi. Dili mo usabon imong hila kan. Dapat usabon nimo na imong hila kan nimo. Kay mauo tas mga silingan.
3: Lain nga ning pa.
2: Da, may black ako kay dala mo.
0: Hoy. Mam, samok samok. Aba sa ko to.
3: Ah.